ಬ್ರಹ್ಮ ಮಲಾಧರವು ನಿಲ್ಲೈ ಪುಲನುರವೇ ಕಾಂಡಬಲಂ ಬ್ರಹ್ಮ ರೂಪಂ ಸರ್ವ ಪರಿಪೂರಣ ಮಾಂ ಶಿವಂ ತನ್ನಾನೈ ಶಾಸ್ತ್ರೀಯದಿ ಸಂಗಜೇ ಸತ್ಯಂ ತಾಂ ತುವರುಗ್ರ ಅಜ್ಞಾನ ಬ್ರಹ್ಮ ರೂಪಂ ದ್ವೈತಮೆನುಂ ಅದಚೇನುಂ ಬ್ರಹ್ಮ ರೂಪಂ ಮಹಿರುಗ್ರ ವಿಜ್ಞಾನ ಬ್ರಹ್ಮ ರೂಪಂ ಮಾರುಪದ ಸಗಜನಿಲೈ ಬ್ರಹ್ಮ ರೂಪಂ ತಿಳುಗುತ್ರ ಬ್ರಹ್ಮ ಮಲಾಧರವುಂ ಇಲ್ಲೈ ತಿರುಗಿಂದ್ರ ತಿರುಗೆಲ್ಲಾಂ ಬ್ರಹ್ಮ ರೂಪಂ ನಿಗರಟ್ರ ಪರಮ ಶಿವನ್ ಪದಂ ತನ್ನಾನೆ ನಿಗತಿಯದಿ ಐ